ಯುಡೇ ಸೃಜನುಲಾರಾ, ಓ ಸೃಜನುಲಾರಾ, ಗೊಪ್ಪ ಮೇಧಸ್ಸುನ್ನಟುವಂಟಿ ಬುದ್ಧಿಜೀವುಲಾರಾ, ಕೊಂತ ಸ್ವಂತ ಯೋಚನ ಚೇಯುಡಿ, ಕೊಂತ ಆಲೋಚನೆ ಚೇಯಂಡಯ್ಯ, ಓ ಸೃಜನಲಾರಾ, ಓ ಅನ್ನಲಾರಾ.